0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊದಲು ಕೇಳೋಣ ಸಿಂಧೂರ ವದನ ಕೊಡುವರ. ಕೊಪ್ಪರಗಿರಿ ಆಚಾರ್ಯ ಅವರ ರಚನೆ ಇದು, ಹಾಡಿದ್ದಾರೆ ವೀರೇಶ್ ಹಿರೇಮಠ್. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ವಿ ವಿಲ್ ಲಿಸನ್ ಟು ಕೊಪ್ಪರಗಿರಿ ಆಚಾರ್ಯ ಕಂಪೋಸಿಷನ್ ಸಂಗ್ ಬೈ ವೀರೇಶ್ ಹಿರೇಮಠ್. ಸಿಂಧೂರ ವದನ ಕೊಡುವರ.

ಪಾಹಿ ಪಾಹಿ ಪರ್ವತ ರಾಜಕುಮಾರಿ, ಗುರು ಗೋವಿಂದ ವಿಠಲದಾಸರ ರಚನೆ, ದಿವ್ಯಾ ಗಿರಿಧರ್ ಅವರ ಧ್ವನಿಯಲ್ಲಿ. ನೌ ದಿವ್ಯಾ ಗಿರಿಧರ್ ವಿಲ್ ಪ್ರೆಸೆಂಟ್ ಅ ದೇವರ ನಾಮ ಕಾಂಪೋಸಿಷನ್ ಆಫ್ ಗುರು ಗೋವಿಂದ ವಿಠಲದಾಸ, ಪಾಹಿ ಪಾಹಿ ಪರ್ವತ ರಾಜಕುಮಾರಿ.

ಗಾನದಲ್ಲಿ ಈಗ ಕೇಳೋಣ ದೇಶಭಕ್ತಿ ಗೀತೆಯನ್ನು. ದೇಶ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ. ಬರೆದಿದ್ದಾರೆ ಸಾಶಿ ಮರುಳಯ್ಯ. ನೌ ಲೆಟ್ ಅಸ್ ಲಿಸನ್ ಟು ಪೇಟ್ರಿಯಾಟಿಕ್ ಸಾಂಗ್ ಸಂಗ್ ಇನ್ ಕೋರಸ್ ರಿಟನ್ ಬೈ ಸಾಶಿ ಮರುಳಯ್ಯ. ದೇಶ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ.

ಎಚ್ಕೆ ರಘು ಅವರು ಹಾಡಿರುವ ಅಕ್ಕ ಮಹಾದೇವಿ ವಿರಚಿತ ವಚನ ಬಿಟ್ಟೇನೆಂದರೆ ಬಿಡದಿ ಮಾಯೆ. ನೌ ವಿ ವಿಲ್ ಲಿಸನ್ ಟು ಅ ವಚನ ಆಫ್ ಅಕ್ಕ ಮಹಾದೇವಿ ಸಂಗ್ ಬೈ ಎಚ್ಕೆ ರಘು. ಬಿಟ್ಟೇನೆಂದರೆ ಬಿಡದಿ ಮಾಯೆ.

ವಿಶ್ವತೋಮುಖ ವಿಶ್ವತೋಪಾದ ಷಣ್ಮುಖ ಸ್ವಾಮಿಗಳ ರಚನೆ ಹಾಡಿದ್ದಾರೆ ರೋಹಿಣಿ ದೇಶಪಾಂಡೆ. ವಿಶ್ವತೋಮುಖ ವಿಶ್ವತೋಪಾದ, ದಿಸ್ ಇಸ್ ಅ ಕಾಂಪೋಸಿಷನ್ ಆಫ್ ಷಣ್ಮುಖ ಸ್ವಾಮಿ, ಸಂಗ್ ಬೈ ರೋಹಿಣಿ ದೇಶಪಾಂಡೆ.

ಉಗ ಭೋಗ ನಂತರ ಈ ಪರಿಯ ಸೊಬಗಾವ ದೇವರಲ್ಲೂ ನಾಕಾಣೆ ಪುರಂದರದಾಸರ ರಚನೆ ಎಂಎಸ್ ಶೀಲಾ ಅವರ ಧ್ವನಿಯಲ್ಲಿ ದಿಸ್ ಇಸ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ಸಂಗ್ ಬೈ ಎಂಎಸ್ ಶೀಲಾ ಈ ಪರಿಯ ಸೊಬಗಾವ ದೇವರಲ್ಲೂ ನಾಕಾಣೆ

ಜಾಲಗಾರನೊಬ್ಬ ಜಲವ ಶೋಧಿಸಿ ಬಸವೇಶ್ವರ ವಚನ ನೀಲಾರಾಮಾನುಜಂ ಅವರು ಹಾಡಿದ್ದಾರೆ. ಬಸವೇಶ್ವರ ವಚನ ಸಂಗ್ವೈ ನೀಲಾರಾಮಾನುಜಂ. ಜಾಲಗಾರನೊಬ್ಬ ಜಲವ ಶೋಧಿಸಿ.

ಭಕ್ತ ವತ್ಸಲನೆಂಬ ಬಿರುದು ಬಿಡದಿರು ದೇವ, ಹೆಳವನಕಟ್ಟೆ ಗಿರಿಯಮ್ಮ ವಿರಚಿತ ದೇವರ ನಾಮ ವೃಂದಗಾನದಲ್ಲಿ. ಭಕ್ತ ವತ್ಸಲನೆಂಬ ಬಿರುದು ಬಿಡದಿರು ದೇವ. ದಿಸ್ ಇಸ್ ಅ ಕಾಂಪೋಸಿಷನ್ ಆಫ್ ಹೆಳವನಕಟ್ಟೆ ಗಿರಿಯಮ್ಮ ಇನ್ ಕೋರಸ್.

ಇದು ಈಸಾ ಮೊದಲನೇ ಲಘುವಿನಲ್ಲಿ ಲಘುವಿಂದ ಕಂಟಿನ್ಯೂ ಮಾಡಿ ಸೇರಿಸಬೇಕು. ರೀ ರೀ ಸ ನೀ ದ ನೀ ಸ ಮ ಗ ಪ ಮ ಸೆಪರೇಟ್ ಫ್ರೇಸ್ ಆಗುತ್ತೆ ಅದು.

ಈಗ ನಾಲ್ಕನೇ ಸ್ವರದಲ್ಲಿ ಪ್ರಾರಂಭದಲ್ಲಿ ಷಡ್ಜದಿಂದ ಪ್ರಾರಂಭ ಆಗುತ್ತೆ, ತಾರಷಡ್ಜೆಯಿಂದ. ಸೊ ನಾವು ಮಾಯಂ ಇದುವರೆಗೂ ಹಾಡ್ತಾ ಇದ್ದೀವಿ. ಈ ಕೊನೆ ಸ್ವರಕ್ಕೆ ಮಾಯಂ ಮಸ ಮಗ ಮ ಪ ಮದಾನಿ ಚಿಕ್ಕ ಬದಲಾವಣೆ ಅಲ್ಲ, ಮಗ ಮ ಪ ಮದಾನಿ ಎರಡನೇ ದೃತದಲ್ಲಿ.

0: ಮತ್ತೆ ಶುರುವಾಗತ್ತೆ ನಾಲ್ಕನೇ ಸ್ವರ. ಇದನ್ನ ನಾಳೆ ನೋಡೋಣ.
1: ಆಯ್ತು ಮ್ಯಾಮ್, ನಮಸ್ಕಾರ.
0: ನಮಸ್ತೆ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು
3: ಅಮೃತ ವೆಂಕಟೇಶ್,
2: ಭಾಗವಹಿಸಿದ ವಿದ್ಯಾರ್ಥಿನಿ
3: ಅಪೇಕ್ಷಾ.
2: ಈ ಕಾರ್ಯಕ್ರಮದ ಮುಂದುವರೆದ ಭಾಗ ನಾಳೆ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಅಯ್ಯಪ್ಪಯ್ಯ ಹಲಗಲಿಮಠ್ ರಾಗ್ ಲಲತ್ ಖ್ಯಾಲ್ ವಿಲಂಬಿತ್ ಏಕ್ ತಾಲ್ ರೈನ ಕಾ ಸಪನಾ ಧೃತ್ ತೀನ್ ತಾಲ್ ಭವಂದಾ ಯರದಾ ಭೋವನಾ.
2: ಅಬ್ ಆಪ್ ಸುನೆಂಗೆ ಶ್ರೀ ಅಯ್ಯಪ್ಪಯ್ಯ ಹಲಗಲಿಮಠ್ ಕಾ ಗಾಯನ್ ರಾಗ್ ಲಲತ್ ಖಯಾಲ್ ವಿಲಂಬಿತ್ ಏಕ್ ತಾಲ್ ರೈನ ಕಾ ಸಪನಾ ಧೃತ್ ತೀನ್ ತಾಲ್ ಭುವಂದಾ ಯರಂದಾ ಭುವನಾ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಆಕಾಶವಾಣಿ ಅಮೃತ ವರ್ಷಿಣಿ ಸಂಗೀತ ವಾಹಿನಿ ಕಾರ್ಯಕ್ರಮ ಯಕ್ಷ ಸಂಗೀತ. ಕರಾವಳಿ ಕರ್ನಾಟಕದ ಕಲಾ ಪ್ರಕಾರವಾದ ಯಕ್ಷಗಾನದ ಸಂಗೀತ ವೈವಿಧ್ಯ ಹಾಗೂ ವೈಶಿಷ್ಟ್ಯತೆಯ ಕುರಿತಾದ ವಿಶೇಷ ಕಾರ್ಯಕ್ರಮ ಸರಣಿ ಯಕ್ಷ ಸಂಗೀತ. ರಚನೆ ಮತ್ತು ಪ್ರಸ್ತುತಿ ಡಾ ಕಬ್ಬಿನಾಲೆ ವಸಂತ ಭಾರದ್ವಾಜ್. ನಿರ್ಮಾಣ ಡಾ ಎನ್ ರಘು ಮತ್ತು ಎವಿ ವಿನೋದ್ ಕುಮಾರ್.

0: ಯಕ್ಷಸಂಗೀತ.
1: ಯಕ್ಷಗಾನ ಸಂಗೀತದ ವಿವಿಧ ರಾಗ ತಾಳಗಳನ್ನು ನಾವು ಕಳೆದ ಸಂಚಿಕೆಗಳಲ್ಲಿ ಕೇಳಿ ಆನಂದಿಸಿದ್ದೇವೆ. ಹಾಗೆಯೇ ಜಲಕ್ರೀಡೆ, ವನವಿಹಾರ, ಯುದ್ಧ ಮುಂತಾದ ವೈವಿಧ್ಯಮಯ ಸನ್ನಿವೇಶಗಳಲ್ಲಿ ಯಕ್ಷಗಾನದ ಸಂಗೀತ ಮೂಡಿ ಬರುವುದನ್ನು ಆಲಿಸಿದ್ದೇವೆ. ಈ ಸಂಚಿಕೆಯಲ್ಲಿ ಯಕ್ಷಗಾನ ಕವಿಗಳ ಕೆಲವು ಪ್ರಾತಿಭಾ ಪದ್ಯಗಳನ್ನು ಕೇಳುವುದರ ಮೂಲಕ ಅವುಗಳ ಛಂದೋಬಂಧ, ಪ್ರಾಸಾನುಪ್ರಾಸಗಳು, ಸೃಜನಶೀಲ ಸಂಗೀತ ವಿನ್ಯಾಸಗಳು ಇತ್ಯಾದಿಗಳನ್ನು ಗಮನಿಸೋಣ. ಕನ್ನಡ ಕಾವ್ಯಲೋಕದಲ್ಲಿ ಯಕ್ಷಗಾನ ಕವಿಗಳ ಸ್ಥಾನ ಎಷ್ಟು ಮಹತ್ವಪೂರ್ಣವಾದುದು ಎಂಬುದು ಇದರಿಂದ ವೇದ್ಯವಾದೀತು. ಮೊದಲಿಗೆ ಮುದ್ರಣನೆಂದೇ ಖ್ಯಾತನಾದ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಬರೆದ ರತ್ನಾವತಿ ಕಲ್ಯಾಣದಿಂದ ಆಯ್ದುಕೊಂಡ ಒಂದು ವಿಶಿಷ್ಟ ಪದ್ಯ, ನುಡಿಯೇ ನಿನ್ನೊಡೆಯನ ಪೆಸರೊಡ ನುಡಿಯೇ.

ಮುದ್ರಣನದೇ ಮತ್ತೊಂದು ಪ್ರಸಂಗ ಕುಮಾರ ವಿಜಯ ಅಥವಾ ಶೂರ ಪದ್ಮಾಸುರ ಕಾಳಗ. ಇದರಿಂದ ಒಂದು ಸುಂದರ ಪದ್ಯ, ಕುಂದರದನೆ ಪೂರ್ಣೇಂದು ವದನೆ ತಾ ಬಂದಳೆ ಗುಣಸದನೆ.

ಯಕ್ಷಗಾನದ ಪ್ರಾಚೀನ ಕವಿಗಳು ಇಂತಹ ಅನೇಕ ರೀತಿಯ ಪದ್ಯಬಂಧಗಳನ್ನು ಹೊಸೆದವರೇ. ಪಾರ್ತಿಸುಬ್ಬ, ದೇವಿದಾಸ, ಧ್ವಜಪುರದ ನಾಗಪ್ಪಯ್ಯ, ಪಾಂಡೇಶ್ವರ ವೆಂಕಟ, ಹಳೆಮಕ್ಕಿ ರಾಮ ಮುಂತಾದವರ ಪ್ರಸಂಗಗಳಲ್ಲಿರುವ ಅನೇಕ ಪದ್ಯಗಳು ಜನಸಾಮಾನ್ಯರ ನಾಲಗೆಯಲ್ಲಿ ನಲಿದಾಡುತ್ತಿವೆ. ಅದಕ್ಕೆ ಮುಖ್ಯ ಕಾರಣ ಅವುಗಳ ಮಟ್ಟುಗಳ ಮನೋಹರತೆ. ಹಟ್ಟಿಯಂಗಡಿ ರಾಮಭಟ್ಟನೆಂಬ ಕವಿಯ ಸುಭದ್ರಾ ಕಲ್ಯಾಣದಿಂದ ಅಂತಹ ಇನ್ನೊಂದು ಪದ್ಯ ಕುಸುಮ ಚೆಂದವಾಯಿತಿನ್ನೇನನುಸುರಲಿ ಎಂಬುದನ್ನು ಕೇಳೋಣ.

ಆಧುನಿಕ ಕಾಲದ ಯಕ್ಷಗಾನ ಪದ್ಯಗಳನ್ನು ನಾವು ಗಮನಿಸಲೇಬೇಕು. ಸನ್ನಿವೇಶ ನಿರ್ಮಾಣ, ಭಾವ ಸಂವಹನ, ಹೊಸಗನ್ನಡದ ಭಾಷಾಗತಿ, ಸುಗಮ ಸಂಗೀತದ ಪ್ರಭಾವ ಮುಂತಾದ ದೃಷ್ಟಿಯಲ್ಲಿ ಇವುಗಳ ಚೆಲುವನ್ನು ನಾವು ಮರೆಯುವಂತಿಲ್ಲ. ಪೌರಾಣಿಕ ಪ್ರಸಂಗಗಳ ಯುಗವು ಮುಗಿದು ಆಧುನಿಕ ಪ್ರಸಂಗಗಳು ಯಕ್ಷಗಾನಕ್ಕೆ ಬರುವಾಗ ಯಕ್ಷಗಾನ ಸಂಗೀತದಲ್ಲಿ ಗಮನಾರ್ಹ ಪರಿವರ್ತನೆ ಉಂಟಾಗಿದ್ದು ಈಗ ಇತಿಹಾಸ. ಯಕ್ಷಗಾನದ ವೇಷಭೂಷಣ, ನೃತ್ಯ ವಿಧಾನಗಳು ಹೊಸತನವನ್ನು ಪಡೆದಾಗ ಅದಕ್ಕೆ ಅನುಗುಣವಾಗಿ ಯಕ್ಷಗಾನ ಸಂಗೀತವೂ ನವೀನ ಶೈಲಿಗೆ ಹೊರಳಿತು. ಯಕ್ಷಗಾನ ರಂಗಸ್ಥಳದಲ್ಲಿ ನೀಲ ಗಗನವನ್ನು ನೋಡುತ್ತಾ ನವಿಲು ನರ್ತಿಸಿದ ಹಾಡೊಂದು ಅಂತಹ ಪರಿವರ್ತನ ಯುಗದ ಮುಖ್ಯ ಹಾಡೆಂಬುದನ್ನು ನಾವು ಗಮನಿಸಬೇಕು. ಅದನ್ನು ಈಗ ಆಲಿಸೋಣ.

ಯಕ್ಷಗಾನದ ಹೊಸ ಕಾಲದ ಪ್ರಸಂಗಕರ್ತರಲ್ಲಿ ಹೊಸ್ತೋಟ ಮಂಜುನಾಥ ಭಾಗವತ, ಡಾಕ್ಟರ್ ಅಮೃತ ಸೋಮೇಶ್ವರ, ಡಾಕ್ಟರ್ ರಾಘವ ನಂಬಿಯಾರ್, ಡಾಕ್ಟರ್ ವೈ ಚಂದ್ರಶೇಖರ ಶೆಟ್ಟಿ, ಕಂದಾವರ ರಘುರಾಮ ಶೆಟ್ಟಿ ಮುಂತಾದವರು ಮುಖ್ಯರು. ಡಾಕ್ಟರ್ ಅಮೃತ ಸೋಮೇಶ್ವರ ಅವರ ಕಾಯಕಲ್ಪವೆಂಬ ಪ್ರಸಂಗದ ಒಂದು ಜಾನಪದ ಲಯದ ಹಾಡನ್ನು ಈಗ ಕೇಳೋಣ.

ಹೀಗೆ ಯಕ್ಷಗಾನ ಸಂಗೀತ ವೃತ್ತ ಕಂದ ಭಾಮಿನಿ ವಾರ್ಧಕಗಳ ವಿತಾಳಗಾನದಿಂದಲೂ ನೂರಾರು ಸತಾಳಬಂಧಗಳಿಂದಲೂ ಮನಸೂರೆಗೊಳ್ಳುತ್ತದೆ. ಒಮ್ಮೆ ಮಾರ್ಗಕಾವ್ಯದ ಗಂಭೀರತೆಯಿಂದ, ಮತ್ತೊಮ್ಮೆ ದಾಸ ಸಾಹಿತ್ಯದ ಸೊಬಗಿನಿಂದ, ಇನ್ನೊಮ್ಮೆ ಶಾಸ್ತ್ರೀಯ ರಾಗತಾಳಗಳ ಸೊಗಸಿನಿಂದ, ಮಗುದೊಮ್ಮೆ ಜಾನಪದ ಹಾಡುಗಳ ಗತ್ತು ಗಮ್ಮತ್ತಿನಿಂದ ಅದು ಶತಮಾನಗಳ ಕಾಲ ಕನ್ನಡ ಮನಸ್ಸನ್ನು ಸೂರೆಗೊಂಡಿದೆ. ಕರ್ನಾಟಕದ ಹೆಮ್ಮೆಯ ಯಕ್ಷಗಾನ ಸಂಗೀತ ಹೀಗೆಯೇ ನಿರಂತರವಾಗಿ ಮಾರ್ದನಿಗೊಳ್ಳುತ್ತಿರಲಿ ಎಂದು ಹಾರೈಸೋಣ.

0: ಯಕ್ಷಸಂಗೀತ ವಿಶೇಷ ಸರಣಿ ಕಾರ್ಯಕ್ರಮ ಈವರೆಗೆ ಪ್ರಸಾರವಾಯಿತು. ರಚನೆ ಮತ್ತು ಪ್ರಸ್ತುತಿ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ತೆಂಕುತಿಟ್ಟಿನ ಭಾಗವತರು ಕುಬಣೂರು ಶ್ರೀಧರ ರಾವ್, ಮೃದಂಗ ಜನಾರ್ದನ ತೋಳ್ಪಡಿತ್ತಾಯ, ಚೆಂಡೆ ಕೃಷ್ಣಮೂರ್ತಿ ಪಾಂಗಣ್ಣಾಯ. ಬಡಗುತಿಟ್ಟಿನ ಭಾಗವತರು ಗಣಪತಿ ಭಟ್ ಸಾರಿಗ್ರಾಮ, ಮೃದಂಗ ಅನಂತ ಪದ್ಮನಾಭ ಪಾಠಕ್, ಚೆಂಡೆ ಶಂಕರ ಬಾಳೆ ಕುದ್ರು. ನಿರ್ಮಾಣ ಡಾಕ್ಟರ್ ಎನ್ ರಘು ಮತ್ತು ಎವಿ ವಿನೋದ್ ಕುಮಾರ್. ಯಕ್ಷ ಸಂಗೀತ ಸರಣಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
1: ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ

ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಯು ಶ್ರೀನಿವಾಸ್ ಅವರಿಂದ ಮ್ಯಾಂಡೋಲಿನ್ ವಾದನ, ವಯಲಿನ್ ಸಹಕಾರದಲ್ಲಿ ಎ ಕನ್ಯಾಕುಮಾರಿ, ಮೃದಂಗ ಶ್ರೀಮುಷ್ಣಂ ವಿ ರಾಜಾರಾವ್, ಖಂಜಿರ ಎಚ್ ಬಿ ರಾಮಾಚಾರ್. ಮೊದಲಿಗೆ ಕನ್ನಡ ರಾಗದ ವರ್ಣ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. Dear listeners, in today's program we bring you mandolin recital by U Srinivas. He is accompanied on the violin by A Kanyakumari, on the mridangam Srimushnam V Rajarao, on the khanjira H B Ramachar. To begin with, varna set to Kannada raga Aditala.

ಈಗ ಮುತುಸ್ವಾಮಿ ದೀಕ್ಷಿತರ ರಚನೆ ಗೌಳರಾಗ ಅಮಿಷ ಚಾಪುತಾಣದಲ್ಲಿದೆ. ಶ್ರೀ ಮಹಾಗಣಪತಿ. ಶ್ರೀ ಮಹಾಗಣಪತಿ ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ ಗೌಳರಾಗ ಮಿಶ್ರ ಚಾಪುತಾಳ.

ಕಾಲಹರಣ ಮೇಲರ ಹರೆ ಶುದ್ಧ ಸಾವೇರಿ ರಾಗ ರೂಪಕ ತಾಳದಲ್ಲಿ ತ್ಯಾಗರಾಜರ ರಚನೆ. ಕಾಲಹರಣ ಮೇಲರ ಹರೆ ಸೆಟ್ ಶುದ್ಧ ಸಾವೇರಿ ರಾಗ ರೂಪಕ ತಾಳ ರಿಟನ್ ಬೈ ತ್ಯಾಗರಾಜ.

ಸಂಗೀತ ಪ್ರೇರಿ ಇಂದಿನ ಕಾರ್ಯಕ್ರಮದಲ್ಲಿ ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನ ಆಲಿಸಿದರೆ. ವಯಲಿನ್ ಸಹಕಾರ ನೀಡಿದವರು ಎ ಕನ್ಯಾಕುಮಾರಿ, ಮೃದಂಗ ಶ್ರೀಮುಷ್ಣಂ ವಿ ರಾಜಾರಾವ್, ಖಂಜಿರ ಎಚ್ ಬಿ ರಾಮಾಚಾರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. In today's program, you just heard Mandolin Recital by Yu Srinivas. He was accompanied on the violin by A. Kanyakumari, on the Mridangam Srimushnam V. Rajarao, on the Kanjira H.P. Ramachar. This program is a contribution of Akashvani Bengaluru, Anytime, Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಗಂಗೂಬಾಯಿ ಹಾನಗಲ್ ಅವರ ಗಾಯನ ಕೇಳುವಿರಿ. ರಾಗ್ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಲ್, ದಯಾ ಬಟ್ಟದು ಬರ, ಧೃತ್ತೇಂತಲ್, ಲಂಗರು ಕಾಕರಿಯೇ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಡಾ ಗಂಗೂಬಾಯಿ ಹಾನಗಲ್. ರಾಗ್ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಲ್, ದಯಾ ಬಟ್ಟದು ಬರ, ಧೃತ್ ತಿಂತಾಲ್, ಲಂಗರ್ ಕಾಕರಿಯೇ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ಶೇಷಗಿರಿ ಹಾನಗಲ್, ಹಾರ್ಮೋನಿಯಂ ವಸಂತ ಕನಕಾಪುರ್, ಸಾರಂಗಿ ಅಬ್ದುಲ್ ಖಾದರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ರಾಮ್ಕಲಿ, ಖಯಾಲ್ ವಿಲಂಬಿತ್ ಏಕ್ತಾಲ್, ಮಾಚರಿಯಾ, ಧೃತ್ತೇಂತಾಲ್, ಸಗರಿ ರೇನ್ ಕೆ ಜಾಗೆ.
1: You are listening to vocal recital by Dr. Gangubai Hangal. She is accompanied on the tabla by Shri Sheshgiri Hangal, harmonium Shri Vasant Kanakapur, sarangi Shri Abdul Khadar. Continuing the concert, now listen to rag Ramkali. Khyal Vilambit Ektal Maacharya, Drit Tintal Sagari Rain Ke Jaage.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಗಂಗೂಬಾಯ್ ಹಾನಗಲ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರ ನೀಡಿದವರು ಶೇಷಗಿರಿ ಹಾನಗಲ್, ಹಾರ್ಮೋನಿಯಂ ವಸಂತ ಕನಕಾಪುರ್ ಹಾಗೂ ವಯಲಿನ್ ಜಿಆರ್ ನಿಂಬರಗಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಗಂಗೂಬಾಯ್ ಹಾನಗಲ್. ಶಿ ವಾಸ್ ಅಕಂಪನಿಡ್ ಆನ್ ದಿ ತಬಲಾ ಬೈ ಶ್ರೀ ಶೇಷಗಿರಿ ಹಾನಗಲ್, ಹಾರ್ಮೋನಿಯಂ ಶ್ರೀ ವಸಂತ್ ಕನಕಾಪುರ್, ವಯಲಿನ್ ಶ್ರೀ ಜಿಆರ್ ನಿಂಬರಗಿ.
2: This program is the contribution of Akashwani Dharwad, Anytime Indian Music.
0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
3: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿದುಷಿ ಎಂಎಸ್ ಶೀಲಾ ಅವರ ಹಾಡುಗಾರಿಕೆಯನ್ನು. ಪಕ್ಕವಾದ್ಯದಲ್ಲಿ ವಿದ್ವಾನ್ ಸಿಎನ್ ಚಂದ್ರಶೇಖರ್ ವೈಲಿನ್, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಖಂಜಿರ ವಿದ್ವಾನ್ ಬಿಎನ್ ಚಂದ್ರಮೌಳಿ. ಮೊದಲಿಗೆ ದೇವದೇವ ಕಲಯಾಮಿತೆ ಮಾಯಾ ಮಾಳವ ಗೌಳರಾಗ, ರೂಪಕತಾಳ ಸ್ವಾತಿ ತಿರುನಾಳರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಪ್ರೆಸೆಂಟ್ ವೋಕಲ್ ರೆಂಡಿಷನ್ ಬೈ ವಿದುಷಿ ಎಂಎಸ್ ಶೀಲಾ. ಅಕಂಪನಿಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಸಿಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ವಿದ್ವಾನ್ ಎಂಟಿ ರಾಜಕೇಸರಿ, ಆನ್ ದ ಖಂಜಿರ ವಿದ್ವಾನ್ ಬಿಎನ್ ಚಂದ್ರಮೌಳಿ. ಟು ಬಿಗಿನ್ ವಿತ್ ದೇವದೇವ ಕಲಯಾಮಿ ಸೆಟ್ಟು ಮಾಯಾ ಬಾಳವ ಗೌಳರಾಗ, ರೂಪಕತಾಳ ರಿಟನ್ ಬೈ ಸ್ವಾತಿ ತಿರುನಾಳ್.

ಇನ್ನೀಗ ತ್ಯಾಗರಾಜರ ಕೃತಿ ಕಲ್ಯಾಣಿ ರಾಗ ಖಂಡ ಜಾಪು ತಾಳದಲ್ಲಿದೆ. ಅಮ್ಮ ರಾವಮ್ಮ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಕಲ್ಯಾಣಿ ರಾಗ ಖಂಡ ಜಾಪು ತಾಳ ಅಮ್ಮ ರಾವಮ್ಮ.

ಮೈಸೂರು ವಾಸುದೇವಾಚಾರ್ ವಿರಚಿತ ನೀ ಕೇಲ ದಯರಾದು ಕದನ ಕುತೂಹಲ ರಾಗ ಆದಿತಾಳ. ನೀ ಕೇಲ ದಯರಾದು ಕಂಪೋಸಿಷನ್ ಆಫ್ ಮೈಸೂರು ವಾಸುದೇವಾಚಾರ್ ಸೆಟ್ಟು ಕದನ ಕುತೂಹಲ ರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಎಂಎಸ್ ಶೀಲಾ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಿದ್ವಾನ್ ಸಿಎನ್ ಚಂದ್ರಶೇಖರ್ ವೈಲಿನ್, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಖಂಜಿರ ವಿದ್ವಾನ್ ಬಿಎನ್ ಚಂದ್ರಮೌಳಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ತ್ಯಾಗರಾಜರ ಕೃತಿ ಶುದ್ಧ ಸಾವೇರಿ ರಾಗ ಆದಿತಾಳದಲ್ಲಿದೆ, ದಾರಿನಿ ತೆಲಸುಕೊಂಟೆ. Dear listeners, you are listening to vocal rendition by Vidushi M.S. Sheila. Accompanists are on the violin, Vidwan C.N. Chandrasekhar, on the mridangam, Vidwan M.T. Rajakesari, on the khanjira, Vidwan B.N. Chandramouli. Now, continuing the program, let us listen to a composition of Tyagaraja, set to Shuddha Saveri Raga, Adithala, Darini Telasukonte.